ಇರೋವತ ರೋವತ ವಾಸತ ಏವೆ ಇರೋವತ ರೋವತ ವಾಸತ ಏವೆ ಜೇ ಶ್ಯೋಮಾಲೋ ಗೋ ವಾಸತ್ ಪ್ರಭು ಜ್ಯೋಮಾಲೋ ಗೋ ವಾಸತ್.

ಖಾದೆ ಇವಾಗೋ ಖಾದೆ ಕಿ ಬಾಲು ಖಾದೆ ಜೆ ಬಾಲಿ ಗೌರ ಬೋಲೆ ಪುರವು ಬಾಲಿ ಗೌರ ಬೋಲೆ.

ಆಗೆ ಪೊರವು ಬಾಲಿಗೌರಾಗಾಗೆ ಈ ಒದಕುನವಾತಿ ತೋ ಖಟಿಯಾ ಥಾನೆ ಏ ಒದಕುನವಾತಿ ತೋ ಖಟಿಯಾ ಥಾನೆ ತೋ ಬಾಲಿಗೌರಾ ಸೋಯೆ ಪೊರವು ಬಾಲಿಗೌರಾ ಸೋಯೆ ಈ ಸೋಲೋ ನೀಂದ ಕೆಟಾಕತಯೇವೆ ಎ ಸೋಲೋ ನೀಂದ ಕೆಟಾಕತಯೇವೆ ಜೆ ಬರಮಾ ವಿಷ್ಣು ಟಾಕತ್ ಪೊರವು ಬರಮಾ ವಿಷ್ಣು ಟಾಕತ್ ಈ ಊಪರ ಪೂರಲೆ ಉತರತಯೇವೆ ಎ ಊಪರ ಪೂರಲೆ ಉತರತಯೇವೆ ಜೆ ಬರಮಾ ವಿಷ್ಣು ಆತ್ ಪೊರವು ಬರಮಾ ವಿಷ್ಣು ಆತ್ ಈ ಬಾಲಿ ಗೌರಾ ತೋ ಲೋಗೆ ಇಲಾ ಈ ಬಾಲಿ ಗೌರಾ ತೋ ಲೋಗೆ ಇಲಾ ಜೆ ಬಾಲಿ ಗೌರಾ ಲೋಗೆ ಪೊರವು ಬಾಲಿ ಗೌರಾ ಲೋಗೆ ಈ ಬರಮಾ ಲೋಗ ತೋ ಆ ತೋ ಎವೆ ಎ ವಿಷ್ಣು ಲೋಗ ತೋ ಆ ತೋ ಎವೆ ಜೆ ಡಾಂಡಿಕ ಘಡು ನ ಜಾವೋ ಪೊರವು ಡಾಂಡಿಕ ಬನ ನ ಜಾವೋ